ಸಿ ಡೋಲಿಗದ ಕರಿಯೊಲ್ಲ ಮಗ ಸಿರೊಲ್ಲ ಬಸಿವನ್ನದ ಕರಿಮೋ ಸಜಾ ಸಿರೊಲ್ಲಿಗೆ ಸಿನಿವನ್ನ ಫಸಿ.